ಸಿತಾಯ ನಾಗಾನನಾಯ ಸುಧಿಯಜ್ಞ ವಿಭೂಷಿತಾಯ ಗೌರೀಸುತಾಯ ಗುಣನಾಥ ನಮೋ ನಮಸ್ತೆ. ಯಾಸ್ವೇ ಸ್ವಯಂ ಸುಖಿತಿನಂ ಭವನೇಶ್ವಲಕ್ಷ್ಮೀ ಪಾಪಾತ್ಮನಾಂ ಕೃತದಿನಾಂ ಹೃದಯ ಸುಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರವಶ್ಯ ಲಜ್ಜಾ ತಾಂ ತ್ವಾಂ ನತಾಸ್ತ ಪರಿಪಾಲಯ ದೇವಿ ವಿಶ್ವಂ ತಾಂ ತ್ವಾಂ ನತಾ